ಆತ್ಮೀಯ ಶ್ರೋತೃ ಬಾಂಧವರಿಗೆ ರೂಪಾದೇಸಾಯಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಭಾನುವಾರ 2026 ಇಸ್ವಿ, ಸೆಪ್ಟೆಂಬರ್ ತಿಂಗಳ 27 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಶ್ವೀಜ ಮಾಸದ 5 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಈ ರಾತ್ರಿ 8 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರವಾಗಲಿದೆ. ಎಂದಿನಂತೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ಮದ್ದೂರು ಮೋಹನ ಕಲ್ಲೂರಯ್ಯ ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ, 6:40 ಜನಪದ ಗೀತೆ ಮಂಜುಳಾ ಗುರುರಾಜ್ ಸಂಗೀತ ಕಟ್ಟಿ ಮತ್ತು ಪ್ರತಿಮಾ ಸಂಗಡಿಗರಿಂದ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಕೇಳಿಬರುವುದು. 7:45 ಚಿತ್ರಗೀತೆಗಳು, 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್, 8:30 ವಚನ ಗಾಯನ, 9 ಗಂಟೆಗೆ ಪ್ರಕಟಣೆಗಳು, 9:05 ವರ್ಲ್ಡ್ ಟೂರಿಸಂ ಡೇ, 9:30 ದಿನಾಂಕ 13/9/2026 ರಾಯಚೂರು ಮಹಾನಗರದ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠದಲ್ಲಿ ಜರುಗಿದ 102ನೇ ಶ್ರಾವಣ ಮಾಸದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಮಂಗಳ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿ. ಪ್ರಾಯೋಜಕರು ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೀಶ್ವರ ಸೇವಾ ಟ್ರಸ್ಟ್ ಸರ್ವಸದ್ಭಕ್ತ ಮಂಡಳಿ, ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೀಶ್ವರ ಹಿರೇಮಠ ಆರೋಲಿ ಮತ್ತು ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಗೃಹನ್ಮಠ ರಾಯಚೂರು.

ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 10:15 ಚಿತ್ರಗೀತೆಗಳು ನಮ್ಮ ನಿಲಯದಿಂದ ಪ್ರಸಾರಗೊಳ್ಳಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಕುರಿತು ಡಾಕ್ಟರ್ ಬಿವಿ ಮಂಜುನಾಥ್ ಅವರ ಜೊತೆ ಸಂದರ್ಶನ, ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಮಟ್ಟಮಾರಿ ಗ್ರಾಮದ ಸೂಗಪ್ಪ ಗೌಡ ಮತ್ತು ಅವರಿಂದ ಕೃಷಿ ಅನುಭವಗಳು. ನಂತರ ಕೃಷಿ ವಿಜ್ಞಾನ ಸಾಹಿತ್ಯದ ಸ್ಥಿತಿಗತಿ ಕುರಿತು ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರ ಜೊತೆ ಭಾಷಣ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

7 ಗಂಟೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 8:30 ಜನಪದ ಸಂಗೀತ ಸಿಂಧನೂರು ತಾಲೂಕಿನ ಬಳಗಾನೂರು ಗ್ರಾಮದ ಸಂತೋಷ್ ಕುಮಾರ್ ಮತ್ತು ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣ ಕುರಿತು ದೊಡ್ಡಾಟದ ಪದಗಳು. 8:45 ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 9:15 ಭಾವಗೀತೆಗಳು. ನ್ಯಾಷನಲ್ ಸೈನ್ಸ್ ಮ್ಯಾಗಜಿನ್ ರೇಡಿಯೋಸ್ಕೋಪ್. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 9:00 ಮತ್ತು ಸಂಜೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಹಯವದನ ದಾಸರ ಕೃತಿಯನ್ನು ಪಂಡಿತ್ ಮಾಧವಗುಡಿ ಅವರ ಧ್ವನಿಯಲ್ಲಿ.

0: ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:30. ಈಗ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು
1: ಒಮ್ಮೆ ಕೈಯ ಬೆರಳುಗಳಲ್ಲಿ ಜಗಳ ಹುಟ್ಟಿಕೊಂಡಿತಂತೆ. ನಾನು ಮೇಲು ನಾನು ಮೇಲು ಎಂದು ಎಲ್ಲ ಬೆರಳುಗಳು ವಾದ ಮಾಡಲು ಆರಂಭಿಸಿದುವಂತೆ. ಪ್ರತಿಯೊಂದು ಬೆರಳು ತಾನು ಇಲ್ಲವಾದರೆ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಕಿರುಬೆರಳು ನಾನೇ ದೇವರನ್ನು ಮೊದಲು ನೋಡುವವ ಎಂದರೆ, ಉಂಗುರದ ಬೆರಳು ನಾನು ಉಂಗುರ ಧರಿಸಿಲ್ಲವಾದರೆ ಇಡೀ ಕೈಗೆ ಯಾವುದು ಅಲಂಕಾರ ಇದೆ ಎಂದು ಹೇಳಿತಂತೆ. ನಡುವಿನ ಬೆರಳು ನಾನೇ ಉದ್ದ, ನಡುವಿನಲ್ಲಿ ನಾನೇ ಇದ್ದು ಆ ಕಡೆ ಈ ಕಡೆ ಇಬ್ಬರು ನನಗೆ ಸಹಾಯಕರು ಎಂದಿತಂತೆ. ಆಗ ತೋರು ಬೆರಳು, ಒಬ್ಬನನ್ನು ಗುರುತಿಸಲು ನಾನೇ ಬೇಕು, ಉಳಿದವರು ಸುಮ್ಮನೆ ತಲೆ ಬಗ್ಗಿಸಿ ಇರಬೇಕು ಎಂದು ಹೇಳಿದಾಗ ಹೆಬ್ಬೆರಳು ಹೇಳಿತಂತೆ, ನಿಮ್ಮೆಲ್ಲರನ್ನೂ ಆಧರಿಸುವ ದೇಹದ ರಕ್ಷಣೆಗೆ ನಿಮಗೆ ಬಲ ತುಂಬಲು ನಾನು ಬೇಕೇ ಬೇಕು. ಮುಷ್ಟಿ ಗಟ್ಟಿಯಾಗಿದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಬಹುದು, ಇಲ್ಲವಾದರೆ ಅದೋ ಗತಿ ಎಂದಿತಂತೆ. ಆಗ ಸಂತರೊಬ್ಬರು ಬಂದು, ನೀವೆಲ್ಲರೂ ಜತೆಗೆ ಒಂದು ಉದ್ದೇಶಕ್ಕೆ ದುಡಿದರೆ, ನಿಮ್ಮಿಂದಾದ ಸೇವೆಯನ್ನು ಮಾಡಿದರೆ ನಿಮ್ಮನ್ನು ಪಡೆದಿರುವ ಆ ವ್ಯಕ್ತಿಯ ಬದುಕು ನೆಮ್ಮದಿ ಮತ್ತು ಸಮೃದ್ಧಿಯದ್ದಾಗುತ್ತದೆ ಎಂದು ಹೇಳಿದರಂತೆ. ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ, ಯೋಗ್ಯತೆಯಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ, ಬೌದ್ಧಿಕ ಚಾತುರ್ಯದಲ್ಲಿ, ಶ್ರಮದಿಂದ ದುಡಿಯುವಲ್ಲಿ, ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ, ಬರವಣಿಗೆಯಲ್ಲಿ, ವಾಕ್ ಸಾಮರ್ಥ್ಯದ

0: ಅಲ್ಲಿ ಸಮಾನತೆ ಸಾಧ್ಯವೇ ಎಂದು ಯಾರಾದರೂ ಪ್ರಶ್ನಿಸಿದರೆ, ಯಾಕೆ ಸಾಧ್ಯವಿಲ್ಲ? ಅವಕಾಶ ಸಿಕ್ಕಿದರೆ, ಶ್ರದ್ಧೆಯಿಂದ ಶ್ರಮವಹಿಸಿ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಎಲ್ಲವೂ ದಕ್ಕಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದರೂ ದೇಹ ಅದಕ್ಕೆ ಒಪ್ಪಬೇಕು. 45 ಕೆಜಿ ತೂಕವಿರುವ ವಿದ್ಯಾರ್ಥಿ, 45 ಕೆಜಿ ತೂಕವಿರುವ ವಿದ್ಯಾರ್ಥಿಗೆ ಅವನದೇ ತರಗತಿಯಲ್ಲಿರುವ 70 ಕೆಜಿ ತೂಕ ಇರುವ ವಿದ್ಯಾರ್ಥಿಯಷ್ಟು ದೈಹಿಕ ಶಕ್ತಿ ಸಾಮರ್ಥ್ಯ ಇದ್ದೀತೆ? ತರಗತಿಯಲ್ಲಿ ಒಬ್ಬ ಆಟೋಟದಲ್ಲಿ ಬುದ್ಧಿವಂತನಾಗಿ ಸಾಮರ್ಥ್ಯವಂತನಾಗಿದ್ದರೆ ಇನ್ನೊಬ್ಬ ಓದಿನಲ್ಲಿ ಮುಂಚೂಣಿಯಲ್ಲಿದ್ದು ಒಮ್ಮೆ ಪಾಠ ಕೇಳಿದರೆ ಅದನ್ನು ಕೂಡಲೇ ಗ್ರಹಿಸಿ ನೆನಪಿಟ್ಟುಕೊಳ್ಳುವ ಸಹಜವಾದ ಬುದ್ಧಿಶಕ್ತಿ ಬಾಲ್ಯದಿಂದಲೇ ಅವರ ಅಪ್ಪ ಅಮ್ಮನ ಜೀನ್ಸಿಂದಲೇ ಬಂದಿರಬಹುದು. ಹಾಗೆಂದು ಅವನು ಬುದ್ಧಿವಂತ, ಇವನು ಹೆಡ್ಡ ಎಂದು ಹೇಳಲಾಗುವುದಿಲ್ಲ. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಹಣ ಮಾಡಲು ಯಾವ ದಾರಿ ಎಂಬುದನ್ನು ತಿಳಿದು ಅವನ ಹಾಗೆ ಇವನೂ ಆಗಬೇಕು ಎಂಬ ಧೋರಣೆಯಿಂದ ಹಿರಿಯರು ಯುವ ಮನಸ್ಸುಗಳ ಸಹಜ ಪ್ರತಿಭೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅವಕಾಶ ವಂಚಿತರಾಗಿ ಪ್ರತಿಭೆಗಳು ಕಮರಿ ಹೋಗಬಾರದು ಎಂಬ ನೆಲೆಯಲ್ಲಿ ಸಮಾನತೆಯ ಮಂತ್ರದ ಮುಖೇನ ಸಂವಿಧಾನವೂ ವಿಶೇಷವಾದ ಕಾನೂನನ್ನು ಮಾಡಿ ಅನುಷ್ಠಾನದ ಬಗೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದೆ. ರ್ಯಾಂಕ್ ಪಡೆದು ಅಗ್ರಸ್ಥಾನಿಯಾಗಿ ನಿಂತ ಪ್ರತಿಭೆಗೆ ಉತ್ತಮವಾಗಿ ತರಗತಿಯನ್ನು ನಡೆಸಿ ಪಾಠ ಮಾಡಲು ಬಾರದೇ ಇರಬಹುದು. MBBS MD ಮಾಡಿದವನಿಗಿಂತ ಬರೇ BAMS ಮಾಡಿದವನಲ್ಲಿ ರೋಗಿಗಳು ಹೆಚ್ಚಾಗಿ ಹೋಗಿ ತಮ್ಮ ರೋಗ ಗುಣಪಡಿಸಿಕೊಳ್ಳಬಹುದು. ಸಿವಿಲ್ ಇಂಜಿನಿಯರಿಗಿಂತ ಮೇಸ್ತ್ರಿಗಳೇ ಕೆಲಸದ ಬಗೆಗೆ ಹೆಚ್ಚಿನ ತಾಂತ್ರಿಕತೆ ಜಾಣ್ಮೆ ತೋರಿಸಬಹುದು. ಬೌದ್ಧಿಕ ಸಾಮರ್ಥ್ಯದಲ್ಲಿ, ಶಾರೀರಿಕ ಸಾಮರ್ಥ್ಯದಲ್ಲಿ ಸಮಾನತೆಯನ್ನು ಒತ್ತಡಪೂರ್ವಕ ಹೇರಲು ಹೋಗಬಾರದು. ಅವರವರ ಅವಕಾಶದಲ್ಲಿ, ಅವರವರು ಮಾಡಿರುವ ಸಾಧನೆಯ ಮಾಪನದಲ್ಲಿ ಅವರವರ ಯೋಗ್ಯತೆಯ ಮಾಪನ ಆಗಬೇಕು. ಹೊಣೆಗಾರಿಕೆ, ಕೌಶಲತೆ, ಬದ್ಧತೆ ಎಂಬುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸದಲ್ಲಿದ್ದರೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿ ಎಂಬ ಸಮಾಧಾನ ತಂದುಕೊಂಡರೆ ಭೌತಿಕವಾಗಿ ಅಸಮಾನತೆ ಕಂಡರೂ ಸಾಮಾಜಿಕವಾಗಿ ಸಮಾನತೆಯನ್ನು ಗ್ರಹಿಸಬಹುದು, ಗ್ರಹಿಸಬೇಕು.
1: ಮದ್ದೂರು ಮೋಹನ ಕಲ್ಲೂರು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ಅಮೃತ ಸೋಮೇಶ್ವರ ಅವರ ರಚನೆ, ವೃಂದಗಾನದಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಜನಪದ ಗೀತೆಗಳು ಮಂಜುಳಾ ಗುರುರಾಜ್, ಸಂಗೀತ ಕಟ್ಟಿ ಪ್ರತಿಮಾ ಮತ್ತು ಸಂಗಡಿಗರಿಂದ.

ಇದುವರೆಗೆ ಜನಪದ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸಕಲ ಜೀವಿಗಳ ತಾಣ ಮಣ್ಣು.
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ.
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ.
3: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11:00 ಪ್ರಸಾರ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ 12% ಭೂಮಿ ಮತ್ತು 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆ ಇರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ ಔಪಚಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ ಇದೆ. ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು, ದಾನ

0: ಅಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚಂದ್ ಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹೆಚ್ಚು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುವಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ಡ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
1: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ದೇಹ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿ ಮಾಧ್ಯಮವನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
1: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1,500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030ರ ಒಳಗೆ ಮಲೇರಿಯಾ ಕೊನೆಗಾಣಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವ

0: ಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13ರಂದು ಪಿಎಂ ಗತಿಶಕ್ತಿ ರಾಷ್ಟೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1702 ಹೆಚ್ಚು ಯೋಜನೆಗಳು, 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸಾರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138ನೇ ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14%ರಷ್ಟು ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಕಳೆದ ಸೆಪ್ಟೆಂಬರ್ 17 ತಾರೀಕಿನಂದು ಸಂಜೆ 6:30 ಕಲಬುರಗಿಯ ರಿಂಗ್ ರೋಡ್ನಲ್ಲಿರುವ ಜಾಗೃತಿ ಕಾಲೋನಿಯ ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ನ ಬಸವ ಪ್ರಸಾದ ನಿಲಯದಲ್ಲಿ

0: ಅಕಾಡೆಮಿ ಕಲಬುರಗಿ ಹಾಗೂ ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ ಕಲಬುರಗಿಯ ವತಿಯಿಂದ 79ನೇ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾಜಿ ಸಂಸದರು ಹಾಗೂ ರಾಷ್ಟೀಯ ಚಿಂತಕರೂ ಆದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಲೀಲಾವತಿ ಆರ್ಪಿ ಅವರು ಸೆಪ್ಟೆಂಬರ್ 17 ವಿಮೋಚನಾ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶ್ಮುಖ್ ಅವರು ವಹಿಸಿದ್ದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗುಂಜ್ ಬಬ್ಲಾದ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನಿಂಗಪ್ಪ ಮಂಗೋಡಿ, ಉಪನ್ಯಾಸಕರಾದ ಶ್ರೀಮತಿ ಸವಿತಾ ನಾಸಿ ಅವರು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನು ಹಾಗೂ ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರನ್ನು ಗೌರವಿಸಲಾಯಿತು. ಈ ಬೆಳಿಗ್ಗೆ 10:15 ಕಲಬುರಗಿಯ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ವಿಕಾಸ ಅಕಾಡೆಮಿ ಕಲಬುರಗಿಯ ವತಿಯಿಂದ ಹಿರಿಯ ಮಕ್ಕಳ ಸಾಹಿತಿ ಶ್ರೀ ಎ ಕೆ ರಾಮೇಶ್ವರ್ ಅವರಿಗೆ ಅಭಿನಂದನೆ ಆತ್ಮೀಯ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯದ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನದ ಅವಧಿಯಲ್ಲಿ ಶ್ರೀ ಎ ಕೆ ರಾಮೇಶ್ವರ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿದೆ. ಮಕ್ಕಳ ಸಾಹಿತಿಗಳಾದ ಶ್ರೀ ಎ ಕೆ ರಾಮೇಶ್ವರ್ ಅವರ ಅಭಿನಂದನಾ ಸಮಾರಂಭಕ್ಕೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಪೂಜ್ಯ ಶ್ರೀ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮಾಜಿ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಲೇಖಕರು ಆದ ಶ್ರೀ ಅಗ್ರಹಾರ ಕೃಷ್ಣಮೂರ್ತಿ ಅವರು ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಮಾಜಿ ಸಂಸದರು ಹಾಗೂ ರಾಷ್ಟೀಯ ಚಿಂತಕರು ಆದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಗ್ರಂಥ ಲೋಕಾರ್ಪಣೆ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶ್ಮುಖ್ ಅವರು ಆಗಮಿಸಲಿದ್ದು ಕಲಬುರಗಿಯ ಸಾಹಿತಿಗಳು ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಅಭಿನಂದನಾ ನುಡಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ವಿಜಯಪುರದ ಮಕ್ಕಳ ಸಾಹಿತಿಗಳಾದ ಶ್ರೀ ಫಗು ಸಿದ್ದಾಪುರ್ ಅವರು ಗ್ರಂಥ ಪರಿಚಯ ನೀಡಲಿದ್ದಾರೆ. ಬೆಂಗಳೂರಿನ ಪ್ರಕಾಶಕರಾದ ಸಿವಿಜಿ ಚಂದ್ರು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ವಿಕಾಸ ವಾರ್ತೆ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇತ್ತೀಚೆಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಸಭಾಭವನದಲ್ಲಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಪೂಜ್ಯ ಶ್ರೀ ಮಡಿವಾಳಯ್ಯ ಸ್ವಾಮಿಗಳ ಸ್ಮೃತಿಯ ಸಂಸ್ಕೃತ ಪಾಠಶಾಲೆಯ ವತಿಯಿಂದ ಸಂಸ್ಕೃತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ವಾಂಸರಾದ ಶ್ರೀ ವೇಣುಗೋಪಾಲ್ ಹಿರೂರ್ ಅವರು ಅತಿಥಿಗಳಾಗಿ ಆಗಮಿಸಿ ತಮ್ಮ ನುಡಿಗಳಲ್ಲಿ ಸಂಸ್ಕೃತೋತ್ಸವ ಹಾಗೂ ಸಂಸ್ಕೃತ ಭಾಷೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ಬನ್ನಿ ಅದರ ಒಂದಿಷ್ಟು ಧ್ವನಿ ಮುದ್ರಣ ಇಂದಿನ ಸಂಚಿಕೆಯಲ್ಲಿ ಕೇಳಿಬರೋಣ.
1: ಆಗ ನಾನು ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ಸ್ಟೂಡೆಂಟ್, ನನಗೆ ಸ್ವಲ್ಪ ಗರ್ವನೂ ಜಾಸ್ತಿ. ಅಂದರೆ 51 ವರ್ಷ ಮುಂಚಿನ ಇಂಜಿನಿಯರ್ ನಾ ಇಂಜಿನಿಯರ್ ಇದ್ದೀನಿ. ಹಿಂಗೆ ನನಗೊಂದು ರೀತಿಯಿಂದ ಗರ್ವ ಇತ್ತು. ಒಂದು ಸರ್ತಿ ಹ್ಯಾಂಗ್ ಹಿಂಗೆ ಕಾರ್ಯಕ್ರಮಗಳು ಆಗ್ತವೆ, ಒಂದು ಎಕ್ಸಿಬಿಷನ್ ಇತ್ತು. ಆ ಎಕ್ಸಿಬಿಷನ್ದಲ್ಲಿ ಒಂದು ಆರ್ಯಭಟನ ಸಣ್ಣ ಸೂತ್ರ ಇತ್ತು, ಪ್ರಾಣೇನೇತಿ ಕಲಾಂಭೂ. ನಂದು ಅಷ್ಟು ಗರ್ವ ಇಳಿದು ಹೋಯ್ತು. ಇಷ್ಟೆಲ್ಲ ಓದಿನಿ, ಒಂದು ಸಣ್ಣ ಸಂಸ್ಕೃತ ಸೂತ್ರದ್ದು ಅರ್ಥ ಗೊತ್ತಾಗಲಿಲ್ಲ. ಆಗ ಇನ್ನು 10 ವರ್ಷ ನಂತರ, 15 ವರ್ಷ ನಂತರ, 20 ವರ್ಷ ನಂತರ ಹ್ಯಾಂಗಿರಬೇಕು ಯೋಚನೆ ಮಾಡು. ಆನಂತರ ಒಂದು 4-5 ವರ್ಷ ಹೋಯಿತು. ಸುಮಾರು ನನ್ನ 36ನೇ ವಯಸ್ಸಿಗೆ 4 ವರ್ಷ ಸಂಸ್ಕೃತ ಅಧ್ಯಯನವನ್ನು ಮಾಡಿದೆ. ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ನನ್ನ ಗರ್ವಭಂಗನೇ ಕಾರಣ. ಸಂಸ್ಕೃತ ಅಂದರೆ ಏನಪ್ಪ, ಅದಕ್ಕೆ ಸಂಸ್ಕೃತಂ ಅಂತ ಯಾಕೆ ಅನ್ನಬೇಕು? ಸಮ್ಯಕ್ ಕೃತಂ ಸಂಸ್ಕೃತಂ, ಸಮ್ಯಕ್ ಅಂದರೆ ಸರಿಯಾಗಿ, ಸರಿಯಾಗಿ ಮಾಡಿದ್ದು ಸಂಸ್ಕೃತ. ಸಂಸ್ಕೃತ ಅತ್ಯಂತ ಅವಶ್ಯ, ಎಲ್ಲ ಭಾಷೆಗಳು ತಾಯಿ. ಹಿಂಗೆ ಒಂದ್ಸರ್ತಿ ಆಟೋದಾಗ ಹೋಗ್ತಿರ್ಬೇಕಾದ್ರೆ ನನ್ನ ಜೊತೆಗೆ ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿ, ಅವ್ರಿಗೆ ಗೊತ್ತಿಲ್ಲ ಅವ್ರು ಇಂಗ್ಲೀಷ್ ಲೆಕ್ಚರ್ ಅಂತ, ನನಗೆ ಗೊತ್ತಿಲ್ಲ. ಇನ್ನೂ ಸಹ ಪ್ರಯಾಣಿಕರು. ನಾ ಹೇಳ್ತಾ ಹೇಳ್ತಾ ಇಂಗ್ಲೀಷ್ ಈಸ್ ಅನ್ ಇಂಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಅವರಿಗೆ ತುಂಬ ಸಿಟ್ಟು ಬಂತು. ಹಂಗೆ ಹಂಗೆ ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರದ, ಅಷ್ಟೇ ಅದನ್ನು ಸಿದ್ಧ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಇಂಗ್ಲೀಷ್ ವಾಕ್ಯನ ತಗೊಳ್ರಿ. ಎ ಟೈಗರ್ ಕಿಲ್ಸ್ ಎ ಮ್ಯಾನ್. ಅಥವಾ ಕಿಲ್ಡ್ ಎ ಮ್ಯಾನ್. ಈಗ ಟೈಗರ್ ಇದ್ದಲ್ಲಿ ಮ್ಯಾನ್, ಮ್ಯಾನ್ ಇದ್ದಲ್ಲಿ ಟೈಗರ್ ಹಾಕರ್. ಎ ಮ್ಯಾನ್ ಕಿಲ್ಡ್ ಎ ಟೈಗರ್. ಮೊದಲಿನ ವಾಕ್ಯ ಏನಿತ್ತು? ಎ ಟೈಗರ್ ಕಿಲ್ಡ್ ಎ ಮ್ಯಾನ್. ಟೈಗರ್ ಮತ್ತು ಮ್ಯಾನ್ ಇಂಟರ್ ಚೇಂಜ್ ಮಾಡಿದ್ರ ಪೊಸಿಷನ್ ಏನಾಯ್ತು? ಎ ಮ್ಯಾನ್ ಕಿಲ್ಡ್ ಎ ಟೈಗರ್. ಅರ್ಥ ಎಲ್ಲ ಹಳ್ಳ ಹಿಡಿದು ಹೋಯ್ತು. ಅಲ್ಲಿ ಹುಲಿ ಒಬ್ಬನನ್ನು ಕೊಂದಿತ್ತು, ಒಬ್ಬನು ಹುಲಿಯನ್ನು ಕೊಂದಿತ್ತು. ಈ ರೀತಿ ಸಂಸ್ಕೃತದಲ್ಲಿ, ಸಂಸ್ಕೃತ ಜನ ಭಾರತೀಯ ಭಾಷೆಗಳಲ್ಲಿ ಆಗಂಗಿಲ್ಲ, ಅದರಲ್ಲಿ ಅದಲಾ ಬದಲಿ ಮಾಡಿದ್ರು ಅರ್ಥ ವ್ಯತ್ಯಾಸ ಆಗಂಗಿಲ್ಲ. ಒಬ್ಬನು ಹುಲಿಯನ್ನು ಕೊಂದನು, ಹುಲಿಯು ಒಬ್ಬನನ್ನು ಕೊಂದಿತು. ಏನೇನದಪ್ಪ ಒಬ್ಬನು? ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ. ಎಲ್ಲರೂ ಹುಲಿಯನ್ನು. ಯಾವ ವಿಭಕ್ತಿ? ದ್ವಿತೀಯ ವಿಭಕ್ತಿ. ಅದು ಕೊಂದನು ಕ್ರಿಯಾಪದ. ಅಂದ್ರೆ ಕೊಂದವು ಯಾರು? ಕರ್ತರು. ಕರ್ತರು ಯಾವ ವಿಭಕ್ತಿಯಲ್ಲಿ ಇರಬೇಕು? ಪ್ರಥಮ ವಿಭಕ್ತಿಯಲ್ಲಿ ಇರಬೇಕು. ಏನನ್ನು ಕೊಂದ? ಅದು ಕರ್ಮ. ಅದು ಯಾವ ವಿಭಕ್ತಿಯಲ್ಲಿ ಇರಬೇಕು? ದ್ವಿತೀಯ ವಿಭಕ್ತಿಯಲ್ಲಿ ಇರಬೇಕು. ಅದಕ್ಕೆ ನಮ್ದು ಸಂಸ್ಕೃತ ವ್ಯಾಕರಣ ಎಷ್ಟೊಂದು ಪರ್ಫೆಕ್ಟ್ ಅದ ಅಂದ್ರೆ ತಪ್ಪು ಮಾಡ್ಬೇಕಂದ್ರೂ ತಪ್ಪು ಮಾಡ್ಲಿಕ್ಕೆ ಆಗಂಗಿಲ್ಲ. ಸಂಸ್ಕೃತ ಭಾಷಾದಾಗ ವಿಶೇಷ ಏನದಪ್ಪ? ಅನೇಕ ಅರ್ಥಗಳು ಇರ್ತಾವ. ಒಂದೊಂದೇ ವಾಕ್ಯಕ್ಕೆ, ಒಂದೊಂದೇ ಶಬ್ದಕ್ಕೆ, ಒಂದೊಂದೇ ಶ್ಲೋಕಕ್ಕೆ ಅನೇಕ ಅರ್ಥ ಇರ್ತಾವ. ಅದರಲ್ಲಿ ಮೊದಲನೇದು ಒಂದು ಶ್ಲೇಷಾರ್ಥ ಅಂತ ಹೇಳ್ತೇನೆ. ಆ ಶ್ಲೇಷಾರ್ಥಕ್ಕೆ ಸರ್ವಜ್ಞನ ಒಂದು ವಚನ ಹೇಳೋ ಮೂಲಕ ಶ್ಲೇಷಾರ್ಥ ಅಂದ್ರೆ ಏನು ಅಂತ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸರ್ವಜ್ಞ ಏನ್ ಹೇಳ್ತಾನ? ಪರಮೇಶ್ವರ ನನ್ನ ತಂದೆ, ಪಾರ್ವತಿ ನನ್ನ ತಾಯಿ, ನಾ ಅವ್ರ ಮಗ. ಈಕೇನಿದ್ದಾಳ? ತಾ. ತಾ ಎಂದೇ ನಾ. ಹಸಿವಾಗ್ಯದ, ಹುಟ್ಟು ಕೊಡು. ತಾ ಎಂದೇ ನಾ, ತಾಯೇ ನಾನೆಂದೇನೆ. ಹಿಂಗ ಅಲ್ಲಿ ನಾನಿಗೆ ತಾಯಿ ಅಂದಿಲ್ಲ, ನನಗೆ ಹಸಿವಾಗ್ಯದ, ಹುಟ್ಟು ಕೊಡು ಅಂತಂದೇನೆ. ಇದಕ್ಕೆ ಶ್ಲೇಷಾರ್ಥ ಅಂತ ಹೇಳ್ದ. ಅದೇ ಥರ ಈ ಮಹಾಭಾರತದಲ್ಲಿ ಷಟ್ಪದಿಗಳಲ್ಲಿ ಕುಮಾರವಾಸಂದ ಇರಬಹುದು, ಜೈಮಿನಿ ಭಾರತ ಇರಬಹುದು, ಅಲ್ಲಿ ಅಕ್ಕ ಜವ ಮಾಡದಿರು. ಪ್ರಸಂಗ ಏನದ? ಒಬ್ಬ ವಿಟ ಪುರುಷ ಇದ್ದಾನ, ಮನೆಗೆ ಬಂದಾನ, ಅಕ್ಕಗ ತಂಗಿ ಏನದ ಬೋಧನ ಮಾಡ್ತಾಳ, ನೀ ಕಾಲ್ ಜಾರ್ಬೇಡ ಅಂತ. ಅಕ್ಕ ಜವ ಮಾಡಿದ ಗಡಬಡ ಮಾಡಿ ಅವನ್ ಬಲೆ ಬೀಳ್ಬೇಡ ಅಂತ ಅಕ್ಕಗ ಅರ್ಥ ಆಗ್ಬೇಕು. ಅಕ್ಕಸ್ ಪಟ್ಕೋದಂತಾರ, ಅಂದ್ರೆ ತಾತ್ಸಾರ ಮಾಡೋದಕ್ಕೆ ಅಕ್ಕಸ್ ಪಟ್ಕೋದಂತಾರ. ಅವನಿಗೇನ್ ಅರ್ಥ ಆಗ್ಬೇಕು? ನನ್ನ ಪರವಾಗಿ ವಕಾಲತ್ ವಹಿಸ್ಲಿಕ್ಕೆ ಅಂತ ಅವನಿಗೆ ಅನ್ಬೇಕು. ಹಿಂಗ ಇವಕ್ಕೆ ಶ್ಲೇಷಾರ್ಥ ಅಂತಾರ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅನೇಕ ಅರ್ಥ ಅಂತ ಹೇಳ್ತೀವಿ. ಆದಿ ಮಧ್ಯವಸಾನೇಶೋ ಯರತ ಯಾಂತಿ ಲಾಘವಂ ಭಜಸ ಗೌರವಂ ಯಾಂತಿ ಮನೌತ್ ಗುರುರ್ ಲಾಘವಂ. ಏನಪ್ಪ ಇದ್ರ ಅನೇಕ ಅರ್ಥಗಳು ಹ್ಯಾಂಗ? ಆದಿ ಮಧ್ಯ ಅವಸಾನ. ಆದಿ ಅಂದ್ರೆ ಬಾಲ್ಯ, ಮಧ್ಯ ಅಂದ್ರೆ ಯೌವನ, ಅವಸಾನ ಅಂದ್ರೆ ಮುಪ್ಪು. ಆದಿ ಮಧ್ಯವಸಾನೇಶು, ಯಾರು ತನ್ನ ಬಾಲ್ಯದಲ್ಲಿ ಯೌವನದಲ್ಲಿ ಮುಪ್ಪಿನಲ್ಲಿ, ಯ ರಥ, ಯಾರು ತನ್ನ ಸ್ವಾರ್ಥದಲ್ಲೇ ಮುಳುಗಿರ್ತಾನೋ ಅವನು ಎಷ್ಟೇ ದೊಡ್ಡ ಕುಲದಲ್ಲಿ ಹುಟ್ಟಿದ್ರು ಲಾಘವಂ ಸಣ್ಣ ಮನುಷ್ಯ ಅನ್ಸುಗತಾನೆ. ಇನ್ನ ಇದರದು ಸ್ವಲ್ಪ ವ್ಯಾಕರಣ ಶಾಸ್ತ್ರದ ಅರ್ಥ ಏನದಪ್ಪ? ಯಮಾತಾರ ಜಭಾನ ಸಲಗಂ ಅಂತ ಏನು ಹೇಳ್ತೀವಿ, ಅದು ಯ ರಥ. ಆದಿಯಲ್ಲಿ ಮಧ್ಯದ ಮೂರ್ಮೂರು ಅಕ್ಷರ ಗಣ, ಮೊದಲನೇದು ಲಘು, ಮಧ್ಯದ ಲಘು, ಕೊನೆಯದ ಲಘು. ಆದಿ ಮಧ್ಯ ಅವಸಾನ ಯ ರಥ. ಅದೇ ಥರ ಆದಿಯಲ್ಲಿ ಗುರು, ಮಧ್ಯದಲ್ಲಿ ಗುರು, ಕೊನೆಯಲ್ಲಿ ಗುರು ಇದ್ರೆ ಭಜ ಸ ಭಗಣ ಜಗಣ ಸಗಣ ಮಗಣ ನಗಣ ಯಮಾತಾರ ಜಭಾನ ಸಲಗಂ ಆಯ್ತು. ಒಂದು ವೇಳೆ ಇಲ್ಲಿ ಏನು ಲಘು ಮತ್ತು ಗುರು ಅವ, ಅವಕ್ಕೆ ಎ ಮತ್ತು ಬಿ ಅಂತ ಇಟ್ಕೊಂಡ್ರೆ ಎ ಪ್ಲಸ್ ಬಿ ಹೋಲ್ ಗಿವ್ ಸೂತ್ರ ಆಯ್ತು. ಇಲ್ಲಪ್ಪ ನಮಗಿನ್ನ ಹೈಯರ್ ಲೆವೆಲ್ಗೆ ಹೋಗ್ಬೇಕಾಗ್ಯದ. ನೃತ್ಯ ಅಂದ್ರೆ ಏನು? ಅಭಿವ್ಯಕ್ತಿ. ಅಭಿವ್ಯಕ್ತಿ ಎದರ ಅಭಿವ್ಯಕ್ತಿ? ಭಾವನೆಗಳ ಅಭಿವ್ಯಕ್ತಿ. ಭಾವನೆಗಳ ಅಭಿವ್ಯಕ್ತಿಯಲ್ಲಿ ಮುದ್ರೆಗಳು ಅಂದ್ರೆ ನಾಟ್ಯದಲ್ಲಿ ಅನೇಕ ಮುದ್ರೆಗಳು ಬರ್ತದೆ. ಭಾವ ಅಂದ್ರೆ ನಾಟ್ಯ ಮಾಡಬೇಕಾದ್ರೆ ಏನು ಹಿನ್ನೆಲೆ ಸಂಗೀತ ಇರ್ತದೆ, ಆ ಸಂಗೀತಕ್ಕೊಂದು ಸಾಹಿತ್ಯ ಇರ್ತದೆ, ಆ ಸಾಹಿತ್ಯ ಛಂದಸ್ಸಿಗಿರ್ಬೇಕು, ಆ ಛಂದಸ್ಸಿಗೆ ತಕ್ಕಂಥ ಸಂಗೀತ ಇರಬೇಕು, ಆಗ ಭಾವ ಪ್ರಕಟ ಆಗ್ತದೆ. ಅದಕ್ಕೆ ಇದರ ರಸಾಸ್ವಾದನೆ ಮಾಡಬೇಕಂದಾಗ ನಮಗೆ ಭಾಷೆ ಬರೋದು ಬಹಳ ಮುಖ್ಯ. ಅದಕ್ಕೆ ನಾವು ಚಿಕ್ಕಂದಿನಲ್ಲಿ ಸಂಸ್ಕೃತ ಕಲಿತ್ರೆ ನನ್ನಂಗೆ 36-35 ವಯಸ್ಸಿಗೆ ಸಂಸ್ಕೃತ ಕಲಿಯೋದು ಬೇಕಾಗಂಗಿಲ್ಲ. ಅಷ್ಟೇ ಅಲ್ಲ, ನಮಗೆ ಆತ್ಮವಿಶ್ವಾಸ ಬೆಳೀತದೆ. ಅದಕ್ಕೆ ಈಗ ನಾವು ತಪ್ಪು ಮಾಡಬಹುದು, ನಡೆಯವನೇ ಎಡವುತ್ತಾನೆ, ಕೂತಲ್ಲೇ ಕೂತವ ಎಲ್ಲಿ ಎಡವುತ್ತಾನೆ. ಇವತ್ತಿಗೂ ನಾನು ಸಂಸ್ಕೃತ ಗ್ರಂಥಗಳನ್ನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಭಾಷಾಂತರ ಮಾಡ್ತೇನೆ. ಸಂಸ್ಕೃತದಾಗ ಒಂದಾಕ ನಿರರ್ಗಳು ಮಾತಾಡಂತಂದ್ರೆ ನಿಂತ್ರಿ ನಮ್ದು ಪುಂಗಿನೆ ಬಂದಾಯ್ತು ಅಂತ. ಯಾಕೆ ಮಾತಾಡೋಳಕ್ಕೆ ತಿದ್ಕೊಳಕ್ಕೆ ಅವಕಾಶ ಇರಂಗಿಲ್ಲ, ಬರವಣಿಗೆ ಒಳಗೆ ತಿದ್ದಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ನಾನು ಇನ್ನು ಸಂಸ್ಕೃತದಾಗ ಮಾತಾಡೋದು ಧೈರ್ಯ ಮಾಡಿಲ್ಲ. ಆದರೆ ಸಂಸ್ಕೃತದಲ್ಲಿ ಏನದ, ಯಾಕೆ ಓದಬೇಕು, ಮತ್ತು ಹ್ಯಾಂಗೆ ಓದಬೇಕು ಅನ್ನೋದನ್ನು ಸುಮಾರು 2004 ಕರೋನಾವರೆಗೂ ಸುಮಾರು ಒಂದು 15 ನಾನು ಮತ್ತು ನನ್ನ ಶ್ರೀಮತಿ ಇಡೀ ಭಾರತದ ಏನೇನು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅವ ಅಲ್ಲೆಲ್ಲಾನು ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ತಿದ್ದೆ. ಮತ್ತು ಶ್ರೀಮತಿ ಪ್ರಸ್ತಾಪ ಯಾಕೆ ಮಾಡಿದ್ರಪ್ಪ, ಅಮ್ಮವ್ರ ಗಂಡೇನು ಅಂದ್ರೆ ಅಲ್ಲ. ಯಾಕೆ ಅಂದ್ರೆ, ಯಾಕೆ ಪ್ರಶ್ನೆ ಅಂತಂದ್ರೆ, ಒಬ್ಬ ಯಶಸ್ವಿ ಪುರುಷ ಆಗ್ಬೇಕಾದ್ರೆ ಅವನ ಹಿಂದೆ ಒಬ್ಬಕ್ಕೆ ಸ್ತ್ರೀ ಇರ್ತಾಳಂತ. ನಾನು ಬರೀತೀನಿ, ಅವಳು ಪ್ರೂಫ್ ನೋಡ್ತಾಳೆ, ಮಗ ನನ್ನ ಇಮೇಲ್ ನೋಡ್ತಾನೆ, ಇನ್ನೊಬ್ಬ ಮಗ PPT ಅಂದ್ರೆ ಪ್ರೆಸೆಂಟೇಷನ್ಸ್ ತಯಾರು ಮಾಡ್ತಾನೆ. ಈ ರೀತಿ ಇಡೀ ಕುಟುಂಬ ಏನದ ಈ ಸಂಶೋಧನಾ ಕಾರ್ಯದಲ್ಲಿ ಮುಳುಗಿ.
0: ಆತ್ಮೀಯ ಕೆಳಗರೆ, ಇವಾಗಿದ್ವು ಶ್ರೀ ವೇಣುಗೋಪಾಲ್ ಹೆರೂರ್ ಅವರ ಮಾತುಗಳು. ಇತ್ತೀಚೆಗೆ ಸೇಡಂನಲ್ಲಿ ಜರುಗಿದ ಸಂಸ್ಕೃತೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಭಾಷೆಯ ಮಹತ್ವ ಕುರಿತು ಅವರು ಮಾತನಾಡ್ತಾ ಇದ್ರು. ಇನ್ನು ಕೆಳಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
4: ಚಾನಲ್ ಸರಿಯಾಗಿ ಟ್ಯೂನ್ ಮಾಡ್ರಿ.
5: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
4: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
5: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
6: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
5: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
6: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
5: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
6: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
5: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
6: ಡಿಟಿಎಚ್ ಪ್ರಸಾರ ಸೇವೆ.
5: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
7: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
8: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
7: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
9: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
10: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
11: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
1: ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ. ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್. 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು ಹಾಗೂ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳಂಗೆ ಭೇಟಿ ನೀಡಲಿದ್ದಾರೆ. ತಿರುವನಂತಪುರದ ಅಮೃತಾನಂದಮಯಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಉಪರಾಷ್ಟಪತಿಯವರು ಬಲರಾಮಪುರದ ಎಸ್ಯುಟಿ ಅಕಾಡೆಮಿಯ ಘಟಿಕೋತ್ಸವ ಸಮಾರಂಭದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಬರಮತಿ ಲೋಕೋಶೆಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ WAG-12 ಲೋಕೋಮೋಟಿವ್ ನಿರ್ವಹಣಾ ಶೆಡ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯದ WAG-12 ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅಮಿತ್ ಶಾ ಅವರು ಸಬರಮತಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣ

0: ವಿವಿಧ ಪುನರಾಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದು ಭಾರತೀಯ ರೈಲ್ವೆಯ ಪರಿಸರ ಸ್ನೇಹಿ ಕ್ರಮಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಬಳಿಕ ಸಚಿವ ಅಮಿತ್ ಶಾ ಆಚಾರ್ಯ ಪದ್ಮಸಾಗರ ಸೂರಿ ಸ್ವರಜಿ ಮಹಾರಾಜ್ ಅವರ 92ನೇ ಜನ್ಮದಿನದ ಅಂಗವಾಗಿ ಶೇಲಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿದ್ದಾರೆ. ಜಗತ್ತಿನ ವಿವಿಧೆಡೆ ನಡೆಯುತ್ತಿರುವ ಸಂಘರ್ಷಗಳ ಸಂದರ್ಭದಲ್ಲಿ ಸಂಯಮ ಪಾಲಿಸುವಂತೆ, ಉದ್ವಿಗ್ನತೆ ತಗ್ಗಿಸುವಂತೆ, ನಾಗರಿಕರ ರಕ್ಷಣೆ ಖಾತ್ರಿಪಡಿಸುವಂತೆ ಹಾಗೂ ಇಂಧನ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡೆತಡೆ ಇಲ್ಲದ ಹರಿವನ್ನು ಕಾಯ್ದುಕೊಳ್ಳುವಂತೆ ಭಾರತ ಎಲ್ಲ ರಾಷ್ಟ್ರಗಳಿಗೆ ಕರೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುದ್ಧಗಳು ನೇರವಾಗಿ ಭಾಗಿಯಾಗಿರುವ ರಾಷ್ಟ್ರಗಳ ಗಡಿಯಾಚೆಗೂ ವ್ಯಾಪಕವಾಗಿ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ. ಸಂಘರ್ಷಗಳು ಜಾಗತಿಕ ಭದ್ರತೆಯನ್ನು ಅಸ್ಥಿರಗೊಳಿಸುವುದನ್ನು ಮುಂದುವರಿಸಿವೆ ಮತ್ತು ತಮ್ಮ ಪ್ರದೇಶಗಳ ಆಚೆಗೂ ಪ್ರಗತಿಗೆ ಧಕ್ಕೆ ತರುವ ಹಾಗೂ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಕೆಲಸ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಅವರು ತಿಳಿಸಿದರು. ಗಡಿಯಾಚೆಗಿನ ಹಾಗೂ ರಾಷ್ಟ್ರ ಪ್ರಾಯೋಜಿತ ಭಯೋತ್ಪಾದನೆಯು ಜಾಗತಿಕ ವ್ಯವಸ್ಥೆಗೆ ನೇರ ಸವಾಲಾಗಿದೆ. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಹಾಗೂ ಭಯೋತ್ಪಾದನೆಗೆ ನೀಡಲಾಗುವ ಹಣಕಾಸಿನ ನೆರವನ್ನು ಬಯಲಿಗೆಳೆದು ಅದನ್ನು ತಡೆಯಬೇಕು ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟ್ರಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರವನ್ನು ಖಾತ್ರಿಪಡಿಸಿತು. ಈ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸ್ ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ECI ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗೆ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು 30 ಅಕ್ಟೋಬರ್ವರೆಗೆ ಹಾಗೂ

0: ಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ಟೊಮೊಕಾ ಮಿಯಾಜಾಕಿ ಅವರನ್ನು 21-9, 21-13 ಅಂತರದಿಂದ ಪರಾಭವಗೊಳಿಸಿದರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 T20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. T20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. T20 ಅಂತಾರಾಷ್ಟ್ರೀಯ ಸರಣಿಯ ಅಕ್ಟೋಬರ್ 6ರಂದು ಲಕ್ನೋದಲ್ಲಿ ಆರಂಭವಾಗಲಿದ್ದು, ನಂತರದ ಪಂದ್ಯಗಳು ಅಕ್ಟೋಬರ್ 9ರಂದು ರಾಂಚಿಯಲ್ಲಿ 2ನೇ ಪಂದ್ಯ, ಅಕ್ಟೋಬರ್ 11ರಂದು ಇಂದೋರ್ನಲ್ಲಿ 3ನೇ ಹಾಗೂ ಅಕ್ಟೋಬರ್ 14ರಂದು ಹೈದರಾಬಾದ್ನಲ್ಲಿ 4ನೇ ಪಂದ್ಯ ಮತ್ತು ಅಕ್ಟೋಬರ್ 17ರಂದು ಬೆಂಗಳೂರಿನಲ್ಲಿ ಅಂತಿಮ ಪಂದ್ಯ ನಡೆಯಲಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇಂದು ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದೇ ಇರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ, ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿ ಇಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಸಂಯೋಜನೆ KV ಮಾಧವನ್, ಸಾಹಿತ್ಯ RN ಜೈಗೋಪಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಜೀವನದಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್. ಸಂಗೀತ ಸಂಯೋಜನೆ ಕೋಟಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್. ಎರಡು ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಅನುಭಾವ ಅನುಭಾವವೆಂದು ನುಡಿದಾಡುತ್ತಿಪ್ಪಿರಿ. ವಚನಕಾರರು ಹಡಪದ ಅಪ್ಪಣ್ಣ, ರಾಗ ಜೋಗ್, ತಾಳ ಝಪ್, ಹಾಡಿದವರು ಗಣೇಶ್ ದೇಸಾಯಿ, ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಬಲ್ಲೆನೆಂಬ ಮದದಲ್ಲಿ ವಚನಕಾರರು ಹೆಂಡದ ಮಾರಯ್ಯ, ರಾಗ ಮಿಶ್ರ ಕೀರ್ವಾಣಿ, ತಾಳ ರೂಪಕ್, ಹಾಡಿದವರು ಗೀತಾ ಭಟ್, ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಜ್ಞಾನದೀಪ್ತಿಯ ಬೆಳಗುವ ತೈಲ. ವಚನಕಾರರು ಚನ್ನಬಸವಣ್ಣ. ರಾಗ ಶುದ್ಧ ಕಲ್ಯಾಣ್. ತಾಳ ಝಪ್ತಾಲ್. ಹಾಡಿದವರು ಕೈವಲ್ಯ ಕುಮಾರ್ ಗುರವ್. ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಕಾಯದ ಕಂಥೆಯ ಹಿಡಿದು. ವಚನಕಾರರು ಗೋಣಿಮಾರಯ್ಯ, ರಾಗ ರಾಗೇಶ್ರೀ, ತಾಳ ಝಪ್ತಾಲ್, ಹಾಡಿದವರು ಗೀತಾ ಭಟ್, ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಕಾಂಚನಕ್ಕೆ ಕೈಯಾನದಿರ್ದಡೆ. ವಚನಕಾರರು ಚೆನ್ನಬಸವಣ್ಣ, ರಾಗ ಭೈರವ್, ತಾಳ ಖೇಮ್ಟಾ, ಹಾಡಿದವರು ದೀಪು ನಾಯರ್, ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಕಂಗಳ ಸೂತಕ ಹೋಯಿತು. ವಚನಕಾರರು ಸಗರದ ಬೊಮ್ಮಣ್ಣ, ರಾಗ ಮಿಶ್ರ ಆಹಿರ್ ಭೈರವ್, ತಾಳ ಝಪ್ತಾಲ್, ಹಾಡಿದವರು ಕೈವಲ್ಯ ಕುಮಾರ್ ಗುರವ್, ಸಂಗೀತ ನಿರ್ದೇಶನ ಎಸ್ ಆರ್ ರಾಮಕೃಷ್ಣ.

ತತ್ತಲ ಮನೆಯಲ್ಲಿರ್ದ ಮನುಜನು. ವಚನಕಾರರು ಚನ್ನಬಸವಣ್ಣ. ರಾಗ ಕಾಫಿ, ತಾಳ ಖೇಮಟ. ಹಾಡಿದವರು ಕೈವಲ್ಯಕುಮಾರ್ ಗುರವ್. ಸಂಗೀತ ನಿರ್ದೇಶನ SR ರಾಮಕೃಷ್ಣ.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ.